0: ಸಾಂ
1: ತ್ವನ್ಯಗ್ರಹೇತು ವರಗಾತ್ರಿ ನಮೇ ಪ್ರಯತ್ನ
0: ತ್ವಂ ನಿಗ್ರಹೇತು ವರಗಾತ್ರಿ ನಮೇ ಪ್ರಯತ್ನ.
1: ಇದು ಶ್ಲೋಕಂ.
0: ಅಲಾಗೇ ಮಹೋದಯ.
1: ಪ್ರತಿಪದಾರ್ಥ ತ್ವಂ ನೀವು,
0: ತ್ವಂ ನೀವು,
1: ಪದೈಹಿ ಅಡುಗುಲತೋ ನಡಕಲತೋ,
0: ಪದೈಹಿ ಅಡುಗುಲತೋ ನಡಕಲತೋ,
1: ಮಮ ನಾ ಯೊಕ್ಕ,
0: ಮಮ ನಾ ಯೊಕ್ಕ,
1: ಪದಾನಿ ಅಡುಗುಲನು ನಡಕಲನು,
0: ಪದಾನಿ ಅಡುಗುಲನು ನಡಕಲನು,
1: ವಿಶೇಷಯಂತಿ ಅತಿಕ್ರಮಿಂಚುಚು,
0: ವಿಶೇಷಯಂತಿ ಅತಿಕ್ರಮಿಂಚುಚು,
1: ಪತಗೇಂದ್ರ ಗರುತ್ಮಂತುನಿ ವಲನನೈನ,
0: ಪತಗೇಂದ್ರ ಗರುತ್ಮಂತುನಿ ವಲನನೈನ,
1: ಭಯ ಭೀತಿತೋ,
0: ಭಯ ಭೀತಿತೋ,
1: ಅಭಿಭೂತ ಮಿಕ್ಕಿಲಿ ಭಯಪಡಿನ,
0: ಅಭಿಭೂತ ಮಿಕ್ಕಿಲಿ ಭಯಪಡಿನ,
1: ವ್ಯಾಳೀ ಇವ ಪಾಮುವಲೆ,
0: ವ್ಯಾಳೀ ಇವ ಪಾಮುವಲೆ,
1: ಯಾಸಿ ಕಿಂ ಪೋವುಚುನ್ನಾವೇಮಿ,
0: ಯಾಸಿ ಕಿಂ ಪೋವುಚುನ್ನಾವೇಮಿ,
1: ಅಹಂ ನೇನು,
0: ಅಹಂ ನೀನು,
1: ವೇಗಾತ್ ವೇಗಂ ವಲನ,
0: ವೇಗಾತ್ ವೇಗಂ ವಲನ,
1: ಪ್ರವಿಸೃತಃ ಬಯಲುದೇರಿ,
0: ಪ್ರವಿಸೃತಃ ಬಯಲುದೇರಿ,
1: ಪವನಂ ವಾಯುವುನು,
0: ಪವನಂ ವಾಯುವುನು,
1: ನಿರುಂಧ್ಯಾಂ ಆಪಗಲನು,
0: ನಿರುಂಧ್ಯಾಂ ಆಪಗಲನು,
1: ತೂ ಕಾಬಟ್ಟಿ,
0: ತೂ ಕಾಬಟ್ಟಿ,
1: ವರಗಾತ್ರಿ ಓ ಸುಂದರೀ,
0: ವರಗಾತ್ರಿ ಓ ಸುಂದರೀ,
1: ತ್ವತ್ ನಿಗ್ರಹೇ ನಿನ್ನು ಓಡಿಸಡಂಲೋ,
0: ತ್ವತ್ ನಿಗ್ರಹೇ ನಿನ್ನು ಓಡಿಸಡಂಲೋ,
1: ಮೇ ನಾಕು,
0: ಮೇ ನಾಕು,
1: ಪ್ರಯತ್ನ ಪೆದ್ದ ಪ್ರಯತ್ನಮು,
0: ಪ್ರಯತ್ನ ಪೆದ್ದ ಪ್ರಯತ್ನಮು,
1: ನಾ ಅವಸರಂ ಲೇದು,
0: ನಾ